0: ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಸಂಬಂಧಿ ಸೂಚನೆ. ಅದಳಿಸುವ ಗ್ರಹಿ ಮಹಾನುಭಾವರು ಯಾತ ವ್ಯವಸ್ಥಾ ಕಾರಣಿಬಾಟ ಪ್ರಭಾವಳಿ ಶಿವ ಪ್ರಾಪ್ತಿಗೆ ಸಹಜಕರಣಗಳಾಗಿ ನಾಗರಿಕ ಸಾಹಿತ್ಯ ಕಕ್ಷೆ ಸಂಚಾಲನ ಉಕ್ತ ಕಕ್ಷಿಬಾಟ ಮುಖ್ಯ ಸೇವಾಹರು ಪ್ರಾಪ್ತಗೊಂಡ ಸಹೇಶ ಶಿವ ಪ್ರಾಪ್ತಿಗಳಾಗಿ ನಾಗರಿಕ ಸಾಹಿತ್ಯ ಕಕ್ಷದ ಸಂಪರ್ಕ ಯಾತ್ರ ಅನುರೋಧ ಶಿವ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನಗರಿ ಅಪಸಿವಾಲಿನ ಹಾರ್ದಿಕ್ ಅಪೀಲ್ ಕರ್ದಶನ್ ಶಿವಪ್ರಾಪ್ತಿನ ಕುರಿ ಗುಣಾಸಿನ ಗುಣಾಸಿ ಅಧಿಕಾರ ಕಾರಣಿ ಪ್ರಮುಖರ ಸೂಚಿ ಸಂಪರ್ಕ ಯಾತ್ರೆ ಸಖಿಗೊಳಿಸ
1: ಕೋಚಿ ಪಾಟೀಲ್ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಬಿರಾಜ್ಮಾನ.